ಶೀಶಿಯಕ್ಕೆ ಕಡಿಕೆ ಜದ್ವಿ ಚಿತ್ತಾಯ ಬಿತ್ತದ ಬಿತ್ತ ಪಲ ಮೇ ಯಾದ ಕರಾತ ನಹಾದ ವಿಶ್ವಾಶಿಕದೆ ಗಮ ದೇ ಮಾರು ತಲಿದೆ ಅಂದ್ರ ಡಾಚಿ ಕುಮ್ಮಿ ಸದರಾಂದೇ ಚಾರ ಚುಫೇರಿ ಟೂಂಡ ಜಾವಾ ಸುಣ ಮೇರಿ ಹರಿದಾಸ ಕದೇ.